ಮಯ ಗಿರಿಶಂತಾಭಿಚಾಕಷಿ ಯಾಂ ಇಶುಂ ಗಿರಿಶಂತ ಹಸ್ತೆ ವರ್ಷಸ್ತವೇ ಶಿವಾಂ ಗಿರ್ತಟಾಂ ಕುರುಮ ಹಿಂಸಿ ಪುರುಷಂ ಜಗತ್ ಶಿವೇನ ವಚಸಾ ತ್ವಾಗೃಶಾವದಾಮಸಿ ಯಥಾ ನಾಸರ್ಮಿ ಜಗರಯಕ್ಷಮನ ಸುಮನ ಅಸತ್ ಆದ್ಯವೋಚರಿ ವಕ್ತಾ ಪ್ರಥಮೋ ದೇವ್ಯೈ ಭಿಷಕ್ ಅಹಿಂಸಶ್ಚಾ ಸರ್ಮಿ.